ಇದು ಆಕಾಶವಾಣಿಯ ಭಾರತೀಯ ಶಾಸ್ತ್ರೀಯ ಸಂಗೀತ ವಾಹಿನಿ ಅಮೃತವರ್ಷಿಣಿ ಎಫ್ಎಂ ಕಂಪನಾಂಕ 100.1 ಮೆಗಾಹರ್ಟ್ಸ್ಗಳು. ಇಂದಿನ ಭಕ್ತಿ ಕುಸುಮಾಂಜಲಿ ಕಾರ್ಯಕ್ರಮಕ್ಕೆ ಆತ್ಮೀಯವಾದ ಸ್ವಾಗತ. ಸಂಗೀತ ಪ್ರಿಯರೇ, ಮೊದಲಿಗೆ ಪುರಂದರದಾಸರ ರಚನೆ, ಹಾಡಿದ್ದಾರೆ ಉಷಾಚಾರ್. ನೀರೇ ನೀ ಕರೆತಾರೆ ಸುಂದರನ. Welcome to today's devotional music program. Dear listeners, in the beginning, let us listen to a composition of Purandara Dasa sung by Usha Char. Nee re nee karetare sundarana.

ಮತ್ತೊಂದು ಪುರಂದರದಾಸರ ರಚನೆ ಉಗಭೋಗ, ನಂತರ ಬಾರಯ್ಯ ಮನೆಗೆ ಹಾಡಿದರೆ ಎಂಎಸ್ ಶೀಲಾ. ಒನ್ ಮೋರ್ ಕಾಂಪೋಸಿಷನ್ ಆಫ್ ಪುರಂದರದಾಸ ಸಂಗ್ ಬೈ ಎಂಎಸ್ ಶೀಲಾ. ಉಗಭೋಗ, ಆಫ್ಟರ್ ದಟ್ ಬಾರಯ್ಯ ಮನೆಗೆ

ಉಡುಪಿಯ ಕಂಠೀರ ಉಡುಪಿಯ ಕೃಷ್ಣನ ಕಂಠೀರ, ರಚನೆ ಬನ್ನಂಜೆ ಗೋವಿಂದಾಚಾರ್ಯ, ಹಾಡಿದ್ದಾರೆ ಎಂಎಸ್ ಶೀಲಾ. ಉಡುಪಿಯ ಕಂಠೀರ ಉಡುಪಿಯ ಕೃಷ್ಣನ ಕಂಠೀರ, ರಿಟನ್ ಬೈ ಬನ್ನಂಜೆ ಗೋವಿಂದಾಚಾರ್ಯ, ಸಾಂಗ್ ಬೈ ಎಂಎಸ್ ಶೀಲಾ.

ಕಂಡೆ ಕಂಡೆನು ಕೃಷ್ಣ ನಿನ್ನಯ ದಿವ್ಯ ಮಂಗಳಮೂರ್ತಿಯ. ರಚನೆ ವಾದಿರಾಜರು, ಹಾಡಿದರೆ ಎಸ್ ಶಂಕರ್. ಎಸ್ ಶಂಕರ್ ರೆಂಡರಿಂಗ್ ಕಾಂಪೋಸಿಷನ್ ಆಫ್ ವಾದಿರಾಜ. ಕಂಡೆ ಕಂಡೆನು ಕೃಷ್ಣ ನಿನ್ನಯ ದಿವ್ಯ ಮಂಗಳಮೂರ್ತಿಯ.

ಎಸ್ ಶಂಕರ್ ಅವರ ದನಿಯಲ್ಲಿ ಈಗ ಜಗನ್ನಾಥದಾಸರ ರಚನೆ ಶ್ರೀನಿಕೇತನ ಪಾಲಯಮಾಂ. ಶ್ರೀನಿಕೇತನ ಪಾಲಯಮಾಂ ರಿಟನ್ ಬೈ ಜಗನ್ನಾಥದಾಸ, ಸಂಗ್ ಬೈ ಎಸ್ ಶಂಕರ್.

ಹಬ್ಬಕ್ಕೆ ತಂದ ಹರಕೆಯ ಕುರಿ. ಬಸವಣ್ಣನ ವಚನ ಗಾಯನ ವಡವಟ್ಟಿ ಶಾರದಾ ಭರತ್. ವಡವಟ್ಟಿ ಶಾರದಾ ಭರತ್ ಪ್ರೆಸೆಂಟಿಂಗ್ ವಚನ ರಿಟನ್ ಬೈ ಬಸವಣ್ಣ. ಹಬ್ಬಕ್ಕೆ ತಂದ ಹರಕೆಯ ಕುರಿ.

ಮುದ್ದುಮೋಹನ ಅವರ ಸ್ವರದಲ್ಲಿ ಮೈಪತಿದಾಸರ ರಚನೆ ಅರಿತುಕೊಳ್ಳಿರೋ ಬ್ಯಾಗ ಹರಿಯ ನಾಮಾಮೃತವ. ಅರಿತುಕೊಳ್ಳಿರೋ ಬ್ಯಾಗ ಹರಿಯ ನಾಮಾಮೃತವ. ರಿಟನ್ ಬೈ ಮಹಿಪತಿದಾಸ, ಸಂಗ್ ಬೈ ಮುದ್ದುಮೋಹನ.

ಕಾರ್ಯಕ್ರಮ ಪ್ರಸಾರವಾಯಿತು. ಆಕಾಶವಾಣಿ ಬೆಂಗಳೂರು ಕೇಂದ್ರದ ಪ್ರಸ್ತುತಿ. ಡಿ ಲಿಸನರ್ಸ್, ಯು ಜಸ್ಟ್ ಹರ್ಡ್ ಡಿವೋಷನಲ್ ಸಾಂಗ್ ಸಂಗ್ ಬೈ ವೇರಿಯಸ್ ಆರ್ಟಿಸ್ಟ್. ದಿಸ್ ಡಿವೋಷನಲ್ ಸಾಂಗ್ ಇಸ್ ಅ ಕಾಂಟ್ರಿಬ್ಯೂಷನ್ ಆಫ್ ಆಕಾಶವಾಣಿ ಬೆಂಗಳೂರು. ಎನಿ ಟೈಮ್ ಇಂಡಿಯನ್ ಮ್ಯೂಸಿಕ್.

0: ಇದು ಆಕಾಶವಾಣಿಯ ಭಾರತೀಯ ಶಾಸ್ತ್ರೀಯ ಸಂಗೀತ ವಾಹಿನಿ ಅಮೃತ ವರ್ಷಿಣಿ ಎಫ್ಎಂ ಕಂಪನಾಂಕ 100.1 ಮೆಗಾಹರ್ಟ್ಸ್. ಈಗ ಅಮೃತ ಗುರುಕುಲ ಸಂಗೀತ ಪಾಠ ಹೇಳಿಕೊಡುತ್ತಾರೆ ವಿದುಷಿ ಆರ್ ಚಂದ್ರಿಕಾ, ಭಾಗವಹಿಸುವ ವಿದ್ಯಾರ್ಥಿನಿ ಅರುಂಧತಿ ಕೃಷ್ಣನ್.
1: ಕಳೆದ ಅಮೃತ ಗುರುಕುಲ ಸಂಗೀತ ಪಾಠದಲ್ಲಿ ಯಾವ ಕೃತಿ ಅಭ್ಯಾಸ ಆಗಿತ್ತು ಅರುಂಧತಿ?
2: ನಿಮಿಷ ನಯನ
1: ಸಾಮರಾಗ ಅಲ್ಲಿ
2: ಸಾಮರಾಗ ಅಲ್ಲಿ
1: ಮೈಸೂರು ವಾಸ್ತವಾಚಾರ್ಯರ ರಚನೆ ಎರಡು ಕಳೆ ವಿಳಂಬ
2: ಆಗಿದ್ದಾರೆ.
1: ಎಷ್ಟಾಗಿತ್ತು ಪಲ್ಲವಿ ಶುರು ಮಾಡಿದ್ದೆ ಅಲ್ವಾ?
2: ಶುರು ಮಾಡಿಬಿಟ್ಟು ಎರಡು ಸಂಗತಿ
1: ಅಷ್ಟೇ ಅಲ್ವಾ? ಒಂದ್ಸಲಿ ಆರೋಹಣ ಅವರೋಹಣ ಹಾಡ್ಬಿಟ್ಟು ನಿಮ್ಗೆ ಎಲ್ಲಿವರೆಗೂ ಅರ್ಥ ಆಗಿದೆ ಹಾಡ್ತೀರಾ ಒಂದ್ಸಲ?

ಸರಿ ಮಲ್ಲಾಗ್ ಇದಕ್ ಬಂದ್ಬಿಡುತ್ತೆ, ಎಡಪಗ್ ಬರುತ್ತೆ. ನೀವು ಮೊದಲು ಮೂರ ಅಕ್ಷರ ಬಿಟ್ಟು ಪ್ರಾರಂಭ ಮಾಡಿದ್ದೀರಲ್ಲ ಅಲ್ಲಿ ಫಿಲಪ್ ಆಗತ್ತೆ. ಅದು ಸರಿ ಮ ಪ ದ ಸ ಅಷ್ಟು ಒಂದ್ ಕಾಲದಲ್ಲೇ ಇದೆ, ಮೇಲ್ ಮಾತ್ರ ಚುಕ್ಕೆ ಇಟ್

ಅಷ್ಟು ಕೇಳಿಸ್ಕೊಳ್ಳಿ ಮೇಲ್ಗಡೆ. ಈ ಇಷ್ಟು ಎರಡನೇ ಕಾಲ ಪದರಿಸ ಸದದ ಪಪ ಮದ ಪಪ ಮಮ ಮಗರಿ ಕೆಳಗೆರೆ ಹಾಕೊಂಡ್ರ. ಈಗ ಒಂದ್ಸಲ ಹಾಡಿ ಲಘುವಿನ ಭಾಗ.

0: ಆಯ್ತಾ ಅರುಂಧತಿಯವರೇ? ಸರಿಗಿದೆ, ಈಗ ನೀವು ಹಾಡಿದ್ದು ಅನುಪಲ್ಲವಿ ಸಾಹಿತ್ಯ ಬರ್ಕೊಳ್ತೀರಾ? ಅಮಿತ ಮಹಿಮಗಳ
1: ಅಮಿತ ಮಹಿಮಗಳ
0: ವಾಡನಿ
1: ವಾಡನೆ
0: ಅಮಿತ ಮಹಿಮಗಳ ವಾಡನಿ
1: ಅಮಿತ ಮಹಿಮಗಳ ವಾಡನೆ
0: ರಾಮುನಿ
1: ರಾಮುನಿ
0: ಆ ಮಹಾದೇವುಡೇ
1: ಆ ಮಹಾದೇವುಡೇ
0: ಸನ್ನು ತಿಂಚು ಚುಂಡಗ
1: ಸನ್ನು ತಿಂಚು ಚುಂಡಗ
0: ಅಮಿತ
1: ಅಮಿತ
0: ಮಹಿಮಗಳ ವಾಡನಿ
1: ಮಹಿಮಗಳ ವಾಡನೆ
0: ರಾಮುನಿ
1: ರಾಮುನಿ
0: ಆ ಮಹಾದೇವುಡೇ
1: ಆ ಮಹಾದೇವುಡೇ
0: ಸನ್ನು ತಿಂಚು ಚುಂಡಗ
1: ಸನ್ನು ತಿಂಚು ಚುಂಡಗ
0: ನಿಮಿಷಮೈನ ರಾಮಾಯಣರಾದ ಶ್ರೀರಾಮಾಯಣರಾದ

ಮೇಲೆ ಚುಕ್ಕೆ ಪದ ಸಾರಿಸ, ಇಲ್ಲಿ ಮಾತ್ರ ಮೂರನೇ ಕಾಲ ಬಂತು. ಪದ ಸಾರಿಸದ ಸಾರಿಸ ಕೆಳಗೆ ಮಾತ್ರ ಎರಡು ಗೆರೆ, ಮೇಲ್ ಚುಕ್ಕೆ ಸ ಸ ಮೇಲ್ಗಡೆ ಚುಕ್ಕೆ. ಇನ್ನೊಂದ್ಸಲ ಲಘುವಿನ

0: ಇಲ್ಲಿವರೆಗೂ ಅಭ್ಯಾಸ ಮಾಡಿರಿ ಅರುಂಧತಿ, ಮುಂದಿನ ತರಗತಿಯಲ್ಲಿ ಅನುಪಲ್ಲವಿ ಮುಂದುವರಿಸೋಣ.
1: ಅಮೃತ ಗುರುಕುಲ ಸಂಗೀತ ಪಾಠ ಕೇಳಿದಿರಿ. ಹೇಳಿಕೊಟ್ಟವರು ವಿದುಷಿ ಆರ್ ಚಂದ್ರಿಕಾ.

0: ಹಿಂದೂಸ್ತಾನಿ ಶಾಸ್ತ್ರೀಯ ಸಂಗೀತ ಕಾರ್ಯಕ್ರಮದಲ್ಲಿ ಕೇಳಿ ವಿದುಷಿ ಅಶ್ವಿನಿ ಭಿಡೆ ದೇಶಪಾಂಡೆ ಅವರ ಗಾಯನ. ರಾಗ್ ಯಮನ್, ಖಯಾಲ್ ವಿಲಂಬಿತ್ ತೀನ್ತಾಲ್, ಮೋರಾ ಮನ ಲಗ್ನ, ಧೃತ್ ತೀನ್ತಾಲ್, ಸಖಿ ಏರಿ.
1: ಬಾಬ್ ಸುನೇಗೆ ವಿದುಷಿ ಅಶ್ವಿನಿ ಭಿಡೆ ದೇಶಪಾಂಡೆ ಕಾ ಹಿಂದೂಸ್ತಾನಿ ಗಾಯನ್, ರಾಗ್ ಯಮನ್, ಖಯಾಲ್ ವಿಲಂಬಿತ್ ತೀನ್ತಾಲ್, ಮೋರಾ ಮನ ಲಗ್ನ, ಧೃತ್ ತೀನ್ತಾಲ್, ಸಖಿ ಏರಿ.
2: ಲಿಸನ್ ಟು ಹಿಂದೂಸ್ತಾನಿ ವೋಕಲ್ ರಿಸೈಟಲ್ ಬೈ ವಿದುಷಿ ಅಶ್ವಿನಿ ಭಿಡೆ ದೇಶಪಾಂಡೆ, ರಾಗ್ ಎಮನ್, ಖಯಾಲ್ ವಿಲಂಬಿತ್ ತೀನ್ತಾಲ್, ಮೋರಾ ಮನ ಲಗ್ನ, ಧೃತ್ ತೀನ್ತಾಲ್, ಸಖಿ ಏರಿ.

0: ಹಿಂದೂಸ್ತಾನಿ ಶಾಸ್ತ್ರೀಯ ಸಂಗೀತ ಕಾರ್ಯಕ್ರಮದಲ್ಲಿ ವಿದುಷಿ ಅಶ್ವಿನಿ ಭಿಡೆ ದೇಶಪಾಂಡೆ ಅವರ ಗಾಯನ ಕೇಳಿದಿರಿ. ಪಕ್ಕವಾದ್ಯ ಸಹಕಾರ ನೀಡಿದವರು ತಬಲಾ ಸಾಥ್ ಸುಭಾಷ್ ಕಾಮತ್, ಹಾರ್ಮೋನಿಯಂ ಬಬನ್ ಮಂಜರೇಕರ್. ಕಾರ್ಯಕ್ರಮವನ್ನು ಮುಂದುವರೆಸುತ್ತಾ ಇನ್ನೀಗ ಜಿಎನ್ ಪರ್ವತ್ಕರ್ ಅವರಿಂದ ತಬಲಾ ವಾದನ ತಾಳ್ ಅಡಾ ಚೌತಾಲ್.
1: ಆಪ್ ಸುನ್ ರಹೆ ಥೆ ವಿಜಿ ಅಶ್ವಿನಿ ಭಿಡೆ ದೇಶಪಾಂಡೆ ಕಾ ಗಾಯನ್. ಆಪ್ಕೆ ಸಾಥ್ ತಬಲೆ ಪರ್ ಶ್ರೀ ಸುಭಾಷ್ ಕಾಮತ್, ಹಾರ್ಮೋನಿಯಂ ಪರ್ ಬಬನ್ ಮಂಜರೇಕರ್ ಸಾಥ್ ದೇ ರಹೆ ಥೆ. ಕಾರ್ಯಕ್ರಮ ಕೋ ಜಾರಿ ರಖತೆ ಹುವೆ ಅಬ್ ಸುನೆಂಗೆ ಶ್ರೀ ಜಿಎನ್ ಪರ್ವತ್ಕರ್ ಕಾ ತಬಲಾ ವಾದನ್ ತಾಲ್ ಅಡಾ ಚೌತಾಳ್.
2: ಯು ಆರ್ ಲಿಸ್ನಿಂಗ್ ಟು ವೋಕಲ್ ರಿಸೈಟಲ್ ಬೈ ವಿದುಷಿ ಅಶ್ವಿನಿ ಭಿಡೆ ದೇಶಪಾಂಡೆ. ಶಿ ವಾಸ್ ಅಕನೇಡ್ ಆನ್ ತಬಲಾ ಬೈ ಶ್ರೀ ಸುಭಾಷ್ ಕಾಮತ್, ಹಾರ್ಮೋನಿಯಂ ಬೈ ಬಬನ್ ಮಂಜರೇಕರ್. ಕಂಟಿನ್ಯೂಯಿಂಗ್ ದಿ ಕಾನ್ಸರ್ಟ್ ನೌ ಲಿಸನ್ ಟು ತಬಲಾ ಸೋಲೋ ಬೈ ಶ್ರೀ ಜಿಎನ್ ಪರ್ವತ್ಕರ್ ತಾಲ್ ಅಡಾ ಚೌತಾಳ್.

ಜಿಂದಾ ಜಿಂದಾ ಜಿಂದಾ ಜಿಂದಾ ಜಿಂದಾ ಜಿಂದಾ ಜಿಂದಾ ಜಿಂದಾ ಜಿಂದಾ ಜಿಂದಾ ಜಿಂದಾ ಜಿಂದಾ ಜಿಂದಾ ಜಿಂದಾ ಜಿಂದಾ ಜಿಂದಾ ಜಿಂದಾ ಜಿಂದಾ ಜಿಂದಾ ಜಿಂದಾ ಜಿಂದಾ ಜಿಂದಾ ಜಿಂದಾ ಜಿಂದಾ ಜಿಂದಾ ಜಿಂದಾ ಜಿಂದಾ ಜಿಂದಾ ಜಿಂದಾ ಜಿಂದಾ ಜಿಂದಾ ಜಿಂದಾ ಜಿಂದಾ ಜಿಂದಾ ಜ

0: ಇದುವರೆಗೆ ಜಿಎನ್ ಪರ್ವತ್ಕರ್ ಅವರಿಂದ ತಬಲಾ ವಾದನ ಕೇಳಿದಿರಿ. ವಯಲಿನ್ ಸಹಕಾರ ನೀಡಿದವರು ಟಿವಿ ಕಬಾಡಿ. ಈ ಕಾರ್ಯಕ್ರಮ ಆಕಾಶವಾಣಿ ಧಾರವಾಡ ಕೇಂದ್ರದ ಕೊಡುಗೆ.
1: ಅಬ್ ತಕ್ ಆಪ್ ಸುನ್ ರಹೆ ಥೇ ಶ್ರೀ ಜಿಎನ್ ಪರ್ವತ್ಕರ್ ಕಾ ತಬಲಾ ವಾದನ್, ಆಪ್ಕೆ ಸಾಥ್ ವಯಲಿನ್ ಲಹರೆ ಪರ್ ಶ್ರೀ ಟಿವಿ ಕಬಾಡಿ ಸಾಥ್ ದೇ ರಹೆ ಥೇ. ಯಹ ಕಾರ್ಯಕ್ರಮ ಆಕಾಶವಾಣಿ ಧಾರವಾಡ ದ್ವಾರಾ 24x7 ಡಿಟಿಎಚ್ ಎನಿ ಟೈಮ್ ಇಂಡಿಯನ್ ಮ್ಯೂಸಿಕ್ ಪರ್ ಪೇಶ್ ಕಿಯಾ ಗಯಾ.
2: ಯು ವಿರ್ ಲಿಸ್ನಿಂಗ್ ಟು ತಬಲಾ ಸೋಲೋ ಬೈ ಶ್ರೀ ಜಿಎನ್ ಪರ್ವತ್ಕರ್. ಹಿ ವಾಸ್ ಅಕಂಪನಿಡ್ ಆನ್ ವಯಲಿನ್ ಲೆಹರಾ ಬೈ ಟಿವಿ ಕಬಾಡಿ.
3: This program is the contribution of Akashwani Dharwad, Anytime Indian Music.

ಇಂದಿನ ಕರ್ನಾಟಕ ಶಾಸ್ತ್ರೀಯ ಸಂಗೀತ ಕಾರ್ಯಕ್ರಮಕ್ಕೆ ಪ್ರೀತಿಯ ಸ್ವಾಗತ. ಇಂದಿನ ಕಾರ್ಯಕ್ರಮದಲ್ಲಿ ಸಿ ರಾಮದಾಸ್ ಅವರಿಂದ ಹಾರ್ಮೋನಿಯಂ ವಾದನ, ವಯಲಿನ್ ಸಹಕಾರದಲ್ಲಿ ವಿದ್ವಾನ್ ಮೈಸೂರು ಆರ್ ದಯಾಕರ್, ಮೃದಂಗ ಸಿ ಚಲವರಾಜ್. ಮೊದಲಿಗೆ ತ್ಯಾಗರಾಜರ ರಚನೆ ಧೇನುಕರಾಗ ಆದಿತಾಳದಲ್ಲಿದೆ, ತೆಲಿಯಲೇರು ರಾಮ. ವೆಲ್ಕಮ್ ಟು ಟುಡೇಸ್ ಕರ್ನಾಟಿಕ್ ಕ್ಲಾಸಿಕಲ್ ಮ್ಯೂಸಿಕ್ ಪ್ರೋಗ್ರಾಮ್. ಡಿಯರ್ ಲಿಸ್ನರ್ಸ್, ಇನ್ ಟುಡೇಸ್ ಪ್ರೋಗ್ರಾಮ್ ವಿ ಬ್ರಿಂಗ್ ಯು ಹಾರ್ಮೋನಿಯಂ ರಿಸೈಟಲ್ ಸಿ ರಾಮದಾಸ್. ಹಿ ಈಸ್ ಅಕಂಪನೀಡ್ ಆನ್ ದ ವಯಲಿನ್ ಬೈ ವಿದ್ವಾನ್ ಮೈಸೂರು ಆರ್ ದಯಾಕರ್, ಆನ್ ದ ಮೃದಂಗಂ ಸಿ ಚಲವರಾಜ್. ಟು ಬಿಗಿನ್ ವಿತ್ ತೆಲಿಯಲೇರು ರಾಮ, ರಿಟನ್ ಬೈ ತ್ಯಾಗರಾಜ, ಸೆಟ್ ಟು ಧೇನುಕರಾಗ ಆದಿತಾಳ.

ಇನ್ನೀಗ ಮರಿವೇರಿ ಗತಿ ಎವ್ವರಮ್ಮ ಶ್ಯಾಮಶಾಸ್ತ್ರಿಗಳ ರಚನೆ ಆದ ಭೈರವಿರಾಗ ಮಿಶ್ರ ಛಾಪತಾಳದಲ್ಲಿದೆ. ನೌ ಅ ಕಂಪೋಸಿಷನ್ ಆಫ್ ಶ್ಯಾಮಶಾಸ್ತ್ರಿ ಸೆಟ್ ಟು ಆನಂದ ಭೈರವಿರಾಗ ಮಿಶ್ರ ಛಾಪತಾಳ ಮರಿವೇರಿ ಗತಿ ಎವ್ವರಮ್ಮ.

ಈಗ ತ್ಯಾಗರಾಜರ ರಚನೆ ಹಂಸನಾದರಾಗ ಆದಿತಾಳದಲ್ಲಿದೆ. ಬಂಟುರೀತಿ ಬಂಟುರೀತಿ ರಿಟನ್ ಬೈ ತ್ಯಾಗರಾಜ, ಸೆಟ್ಟು ಹಂಸನಾದರಾಗ ಆದಿತಾಳ.

ರಾಮದಾಸ್ ಅವರಿಂದ ಹಾರ್ಮೋನಿಯಂ ವಾದನ ಆಲಿಸುತ್ತಿದ್ದೀರಿ. ವಯಲಿನ್ ಸಹಕಾರ ವಿದ್ವಾನ್ ಮೈಸೂರು ಅರ್ಧಯಾಕರ್, ಮೃದಂಗ ಸಿ ಚಲುವರಾಜ್. ಕಾರ್ಯಕ್ರಮವನ್ನು ಮುಂದುವರೆಸಿದ ಈ ತ್ಯಾಗರಾಜರ ಮತ್ತೊಂದು ಕೃತಿ ಭೈರವಿರಾಗ ರೂಪಕ ತಾಳದಲ್ಲಿದೆ, ಉಪಚಾರಮು. ಡಿ ಲಿಸ್ನರ್ಸ್, ಯು ಆರ್ ಲಿಸ್ನಿಂಗ್ ಟು ಹಾರ್ಮೋನಿಯಂ ರಿಸೈಟಲ್ ಬೈ ಸಿ ರಾಮದಾಸ್. ಅಕಂಪನೀಸ್ ಆರ್ ಆನ್ ದ ವಯಲಿನ್ ವಿದ್ವಾನ್ ಮೈಸೂರು ಅರ್ಧಯಾಕರ್, ಆನ್ ದ ಮೃದಂಗಂ ಸಿ ಚಲುವರಾಜ್. ಕಂಟಿನ್ಯೂಯಿಂಗ್ ದ ಪ್ರೋಗ್ರಾಮ್, ನೌ ಲೆಟ್ ಅಸ್ ಲಿಸನ್ ಟು ಅ ಕಂಪೋಸಿಷನ್ ಆಫ್ ತ್ಯಾಗರಾಜ ಸೆಟ್ ಭೈರವಿರಾಗ ರೂಪಕತಾಳ ಉಪಚಾರಮು.

ಶ್ರೀರಾಮದಾಸ್ ತಮ್ಮ ಹಾರ್ಮೋನಿಯಂ ವಾದನವನ್ನು ಪುರಂದರದಾಸರ ದೇವರ ನಾಮದೊಂದಿಗೆ ಸಂಪನ್ನಗೊಳಿಸುತ್ತಿದ್ದಾರೆ. ಮೋಹನರಾಗ ರೂಪಕ ತಾಳದಲ್ಲಿ ನಿಬದ್ಧವಾಗಿದೆ. ಪಿಳ್ಳಂಗೋವಿಯ ಚೆಲ್ವಕೃಷ್ಣನ ಶ್ರೀರಾಮದಾಸ್ ಕನ್ಕ್ಲೂಡ್ಸ್ ಇಸ್ ಹಾರ್ಮೋನಿಯಂ ರಿಸೈಟಲ್ ವಿತ್ ಡಿವೋಷನ್ ಸಾಂಗ್ ರಿಟನ್ ಬೈ ಪುರಂದರದಾಸ ಸೆಟ್ ಟು ಮೋಹನರಾಗ ರೂಪಕ ತಾಳ ಪಿಳ್ಳಂಗೋವಿಯ ಚೆಲ್ವಕೃಷ್ಣನ.

ಸಂಗೀತ ಪ್ರಿಯರೇ, ಇದುವರೆಗೂ ಶ್ರೀರಾಮದಾಸ್ ಅವರಿಂದ ಹಾರ್ಮೋನಿಯಂ ವಾದನ ಆಲಿಸಿದಿರಿ. ವೈಲಿನ್ ಸಹಕಾರ ನೀಡಿದವರು ವಿದ್ವಾನ್ ಮೈಸೂರು ಅರ್ಧಯಾಕರ್, ಮೃದಂಗ ಸಿ ಚಲವರಾಜ್. ಇದು ಆಕಾಶವಾಣಿ ಬೆಂಗಳೂರು ಕೇಂದ್ರದ ಪ್ರಸ್ತುತಿ. ದಿಸ್ ವಾಸ್ ಟುಡೇಸ್ ಕರ್ನಾಟಕ ಕ್ಲಾಸಿಕಲ್ ಮ್ಯೂಸಿಕ್ ಪ್ರೋಗ್ರಾಂ. ಯು ಜಸ್ಟ್ ಹರ್ಡ್ ಹಾರ್ಮೋನಿಯಂ ರಿಸೈಟಲ್ ಬೈ ಶ್ರೀರಾಮದಾಸ್. ಹಿ ವಾಸ್ ಅಕಂಪನಿಡ್ ಆನ್ ದ ವಯಲಿನ್ ಬೈ ವಿದ್ವಾನ್ ಮೈಸೂರು ಅರ್ಧಯಾಕರ್, ಆನ್ ದ ಮೃದಂಗಂ ಸಿ ಚಲವರಾಜ್. ದಿಸ್ ಪ್ರೋಗ್ರಾಂ ಇಸ್ ಅ ಕಾಂಟ್ರಿಬ್ಯೂಷನ್ ಆಫ್ ಆಕಾಶವಾಣಿ ಬೆಂಗಳೂರು. ಎನಿ ಟೈಮ್ ಇಂಡಿಯನ್ ಮ್ಯೂಸಿಕ್.

0: ಹಿಂದೂಸ್ತಾನಿ ಶಾಸ್ತ್ರೀಯ ಸಂಗೀತ ಕಾರ್ಯಕ್ರಮದಲ್ಲಿ ಪಂಡಿತ್ ವೆಂಕಟೇಶ್ ಗೋಡ್ಖಿಂಡಿ ಅವರಿಂದ ಬಾನ್ಸರಿ ವಾದನ ಕೇಳುವಿರಿ. ರಾಗ್ ಪೂರಿಯಾ.
1: ಲಿಸನ್ ಟು ಹಿಂದೂಸ್ತಾನಿ ಫ್ಲೂಟ್ ರಿಸೈಟಲ್ ಬೈ ಶ್ರೀ ವೆಂಕಟೇಶ್ ಗೋಡ್ಖಿಂಡಿ. ರಾಗ್ ಪೂರಿಯಾ.

0: ಹಿಂದೂಸ್ತಾನಿ ಶಾಸ್ತ್ರೀಯ ಸಂಗೀತ ಕಾರ್ಯಕ್ರಮದಲ್ಲಿ ಪಂಡಿತ್ ವೆಂಕಟೇಶ್ ಗೋಡ್ಖಿಂಡಿ ಅವರಿಂದ ಬಾನ್ಸುರಿ ವಾದನ ಕೇಳ್ತಿರುವಿರಿ. ಪಕ್ಕವಾದ್ಯದಲ್ಲಿ ತಬಲ ಪಂಡಿತ್ ರಘುನಾಥ್ ನಾಕೋಡ್. ಕಾರ್ಯಕ್ರಮವನ್ನು ಮುಂದುವರೆಸುತ್ತಾ ಇನ್ನೀಗ ರಾಗ್ ಯಮನ್.
1: ಯು ಆರ್ ಲಿಸ್ನಿಂಗ್ ಟು ಫ್ಲೂಟ್ ರಿಸೈಟಲ್ ಶ್ರೀ ವೆಂಕಟೇಶ್ ಗೋಡ್ಖಿಂಡಿ. ಹೀ ಈಸ್ ಅಕಂಪನಿಡ್ ಆನ್ ತಬ್ಲಾ ಬೈ ಪಂಡಿತ್ ರಘುನಾಥ್ ನಾಕೋಡ್. ಕಂಟಿನ್ಯೂಯಿಂಗ್ ದ ಕಾನ್ಸರ್ಟ್ ನೌ ಲಿಸನ್ ಟು ರಾಗ್ ಯಮನ್.

0: ಇದುವರೆಗೆ ಹಿಂದೂಸ್ತಾನಿ ಶಾಸ್ತ್ರೀಯ ಸಂಗೀತ ಕಾರ್ಯಕ್ರಮದಲ್ಲಿ ಪಂಡಿತ್ ವೆಂಕಟೇಶ್ ಗೋಡ್ಖಿಂಡಿ ಅವರಿಂದ ಬಾನ್ಸುರಿ ವಾದನ ಕೇಳಿದಿರಿ. ಪಕ್ಕವಾದ್ಯದಲ್ಲಿ ತಬಲಾ ಸಹಕಾರ ನೀಡಿದವರು ಪಂಡಿತ್ ರಘುನಾಥ್ ನಾಕೋಡ್. ಈ ಕಾರ್ಯಕ್ರಮ ಆಕಾಶವಾಣಿ ಧಾರವಾಡ ಕೇಂದ್ರದ ಕೊಡುಗೆ.
1: ಯು ಆರ್ ಲಿಸ್ನಿಂಗ್ ಟು ಫ್ಲೂಟ್ ರಿಸೈಟಲ್ ಬೈ ಶ್ರೀ ವೆಂಕಟೇಶ್ ಗೋಡ್ಖಿಂಡಿ. ಹಿ ವಾಸ್ ಅಕಂಪನಿಡ್ ಆನ್ ತಬಲಾ ಬೈ ಪಂಡಿತ್ ರಘುನಾಥ್ ನಾಕೋಡ್. ದಿಸ್ ಪ್ರೋಗ್ರಾಂ ವಾಸ್ ಕಾಂಟ್ರಿಬ್ಯೂಟೆಡ್ ಬೈ ಆಲ್ ಇಂಡಿಯಾ ರೇಡಿಯೋ ಧಾರವಾಡ್.

ಇದು ಆಕಾಶವಾಣಿಯ ಭಾರತೀಯ ಶಾಸ್ತ್ರೀಯ ಸಂಗೀತ ವಾಹಿನಿ ಅಮೃತವರ್ಷಿಣಿ ಎಫ್ಎಂ ಕಂಪನಾಂಕ 100.1 ಮೆಗಾಹರ್ಟ್ಸ್ಗಳು. ಇಂದಿನ ಕರ್ನಾಟಕ ಶಾಸ್ತ್ರೀಯ ಸಂಗೀತ ಕಾರ್ಯಕ್ರಮಕ್ಕೆ ತಮಗೆಲ್ಲ ಆತ್ಮೀಯವಾದ ಸ್ವಾಗತ. ಸಂಗೀತ ಪ್ರಿಯರೇ, ಇಂದಿನ ಕಾರ್ಯಕ್ರಮದಲ್ಲಿ ವಿದ್ವಾನ್ ಎಸ್ ಶಂಕರ್ ಅವರ ಹಾಡುಗಾರಿಕೆಯನ್ನು ಪ್ರಸ್ತುತಪಡಿಸುತ್ತಿದ್ದೇವೆ. ವಯಲಿನ್ ಸಹಕಾರದಲ್ಲಿ ಎಚ್ಎಂ ಸ್ಮಿತ, ಮೃದಂಗ ಸಹಕಾರದಲ್ಲಿ ಬಿಆರ್ ಶ್ರೀನಿವಾಸ್. ವಿದ್ವಾನ್ ಎಸ್ ಶಂಕರ್ ತಮ್ಮ ಹಾಡುಗಾರಿಕೆಯಲ್ಲಿ ತ್ಯಾಗರಾಜರ ಕೃತಿಗಳನ್ನ ಪ್ರಸ್ತುತಪಡಿಸುತ್ತಿದ್ದಾರೆ. ಮೊದಲಿಗೆ ಚಿತ್ತರಂಜನಿ ರಾಗ ಆದಿತಾಳದಲ್ಲಿದೆ ನಾದ ತನುಮನಿಷಂ.

ವಿದ್ವಾನ್ ಎಸ್ ಶಂಕರ್ ಅವರ ಹಾಡುಗಾರಿಕೆಯಲ್ಲಿ ತ್ಯಾಗರಾಜರ ಕೃತಿಗಳನ್ನ ಕೇಳುತ್ತಿದ್ದೀರಿ. ವಯಲಿನ್ ಸಹಕಾರದಲ್ಲಿ ಎಚ್ಎಂ ಸ್ಮಿತ, ಮೃದಂಗ ಸಹಕಾರದಲ್ಲಿ ಬಿಆರ್ ಶ್ರೀನಿವಾಸ್. ಇನ್ನೀಗ ಮೀ ವಲ್ಲ ಗುಣದೋಷ ಮೇಮಿ ಕಾಪಿರಾಗ ಖಂಡ ಚಾಪುತಾಳದಲ್ಲಿದೆ. ಯು ಆರ್ ಲಿಸ್ನಿಂಗ್ ಟು ವೋಕಲ್ ರೆಂಡಿಷನ್ ಬೈ ವಿದ್ವಾನ್ ಎಸ್ ಶಂಕರ್. ಈಸ್ ಅಕಂಪನೀಡ್ ಆನ್ ದ ವಯಲಿನ್ ಬೈ ಎಚ್ಎಂ ಸ್ಮಿತ್, ಆನ್ ದ ಮೃದಂಗಂ ಬಿಆರ್ ಶ್ರೀನಿವಾಸ್. ಈಸ್ ಪ್ರೆಸೆಂಟಿಂಗ್ ಕಂಪೋಸಿಷನ್ಸ್ ಆಫ್

ವಿದ್ವಾನ್ ಎಸ್ ಶಂಕರ್ ತಮ್ಮ ಹಾಡುಗಾರಿಕೆಯನ್ನು ಓ ರಂಗಶಾಯಿ ಕೃತಿಯೊಂದಿಗೆ ಸಂಪನ್ನಗೊಳಿಸುತ್ತಿದ್ದಾರೆ. ಕಾಂಬೋಜಿರಾಗ ಆದಿತಾಳದಲ್ಲಿದೆ. ವಿದ್ವಾನ್ ಎಸ್ ಶಂಕರ್ ಕಂಕ್ಲೂಡ್ಸ್ ಇಸ್ ವೋಕಲ್ ರೆಂಡಿಷನ್ ವಿತ್ ಓ ರಂಗಶಾಯಿ ಸೆಟ್ ಟು ಕಾಂಬೋಜಿರಾಗ ಆದಿತಾಳ.

ಇದುವರೆಗೂ ವಿದ್ವಾನ್ ಎಸ್ ಶಂಕರ್ ಅವರ ಹಾಡುಗಾರಿಕೆಯಲ್ಲಿ ತ್ಯಾಗರಾಜರ ಕೃತಿಗಳನ್ನು ಕೇಳಿದ್ರಿ. ವಯಲಿನ್ ಸಹಕಾರ ನೀಡಿದವರು ಎಚ್ಎಂ ಸ್ಮಿತ, ಮೃದಂಗ ಸಹಕಾರ ನೀಡಿದವರು ಬಿಆರ್ ಶ್ರೀನಿವಾಸ್. ಆಕಾಶವಾಣಿ ಬೆಂಗಳೂರು ಕೇಂದ್ರದ ಪ್ರಸ್ತುತಿ. Dear listeners, in today's program, you just heard vocal rendition by Vidwan S. Shankar. He presented compositions of Tyagaraja. He was accompanied on the violin by H.M. Smita, on the mridangam B.R. Srinivas. This program is a contribution of Akashwani Bengaluru, Anytime Indian Music.